ಪುತ್ರ ಪ್ರಾಣಿ ಅಗಮ ಗೋತ್ರ ಪ್ರಭ್ರಮಾನಿ ನಿರಹ ನಿರ್ಭಯ ಸುಖದಾಯಿ ತಾಂಕಿ ಕೇಮದ ಕಿನಪಾಯಿ ಅನೇಕ ಭಗತ್ ಬಂಧನ ಕರ ಚರಣ ಕಮಲ ಹೃದಯ ಸಿಮರ ಸದ ಬಲಿಹಾರಿ ಸದ್ಗುರು ಅಪನೇ ನಾನಕ ದೇ ಪ್ರಸಾದ ಸಪ್ರಭ ಜಪನೇ ಏಹೋ ಅರ್ರತ್ ಪಾವೇ ಜನ ಕೋಯ ಅಮೃತ್ ಪೀವೇ ಅಮೃತ ಸೋಯ ಸ್ಫುರ ಕಾ ನಾಯಿ ಕದೇ ಬಿನಾ ಸೋ ಜ ಕೇಮನ ಪುಟ್ಟ ಕುಂತಾಸ

ಕಥಾವಚ್ಚೇತರ ಗೋಪತಿ ಕಥಪೋಚಲೇಖ ಜವನಾನಿ ರಂಜನಗೋಚರಗಾತೆ ತವ ಕೋಂಚುಟ ಕನುಮಂದನವಾದೇ ಆಪನ ಅಪಾಪಿಯ ಶ್ರದ್ಧಾನಾನಿ ಕಾಪನ ರೂಪ ಅಪಿಯೋ ಪರಜ ಜಯ ನಿರ್ಮಲ ಪುರುಖ ಪುರುಖ ಪತ್ರ

ಮತ್ತೆ ಅಪಿಕ್ಕಾತ ಹೇಳ್ತೋತಿ ಸಾಯಿ ಹತ್ತರಿ ಜಗತ್ತ ಸಾಯಿ ನೀಲ್ಭದ್ರ ಪೈರ ಹೋಯ್ ಪ್ರಮಾನ್ ಲೇ ತಾನ್ ಲೇ ಪೂಜಾ ಪ್ರಾಣ ಅಪ್ಪ ಕ್ಯಾ ಕ್ಯಾ ಕುಠಾ ಬಕರಾ ಖಾಣಾ ಚೌಂಕ್ಯೋ ಪ್ರಕಿಸಾ ಜಾಣಾ ದೇ ಕಚ್ಚಮಕಾ ಕಂಡಿ ಕಾರ ಉಪರಾಯ ಬೈಠೆ ಕೂಡ್ಯಾರ ಮತ್ ಪಿಟ್ಟವೇ ಮತ್ ಪಿಟ್ಟೆ ಅನ್ನ ಸಂಡಾ ಫಿಟ್ಟೆ ತನ್ನ ಫಿಟ್ಟೆ ಬೆಳಕರೇ ಮನ ಜೂಠಾ ಜುಲಿ ಪರೇ ಕಹೋ ನಾನಕ್ ಸತ್ಯ ಐ ಸಚ್ ಹೋವೇ ತಾ ಸಚ್ ಪಾಯಿ ಪೌಡಿ ಚಿತ್ತ.